ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ. ರೇಡಿಯೋ ಪ್ರಸ್ವಾನಿ 1701 ಎಂ ಪರ್ ಆಪ್ ಹೇ ಇಸ್ ನಯಿ ಸುಬಹ ಆಪ್ಕಿ ಸತಾಕ್ಷಿ ಕೆ ಸಾಥ್ ಔರ್ ಆಜ್ ಸೆ ಏಕ್ ನಯೆ ಸಫರ್ ಕಿ ಆಜ್ ಕೆ ದಿನ್ ಕೆ ಸಾಥ್ ನಯಿ ಶುರುವಾತ್ ಜೀವನ್ ಆಧಾರ್ ಜಿ ಹಾಂ ಇಸಿ ಕಾರ್ಯಕ್ರಮ ಮೇ ಆಜ್ ಸೆ ಹೋಗಿ ಆಪ್ ಸೆ ಮುಲಾಕಾತ್. ಜೀವನ್ ಕಾ ಆಧಾರ್ ವೋ ಈಶ್ವರ್ ಪರಮಾತ್ಮ ವಾಹೆಗುರು ईसा मसीह, आप उसे जो भी नाम दे दें वो है और आपके जीवन की नैया को पार लगाने वाला भी वही है. तो चलिए उस खुदा की, उस ईश्वर की, उस परम पिता परमेश्वर की, उस सच्चे बादशाह की करते हैं आज एक बार फिर से वंदना जीवन आधार में सताक्षी के साथ सिर्फ और सिर्फ रेडियो ब्रिस्वानी 1701 एम पर.